ಸುನಿ ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ್ತೆ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಏಕ ಓಡ್ ಗೋಹ ಗುರ್ತಾ ಶಬ್ದ ಕಹೋಹ ಆಗ್ಯಾ ಸತ್ ಸಹೋಹ ಮನೆ ನಿಧಾನ ಲಹೋಹ ತುಖೆ ಸುಮಾಯಿಗೆ ಮೇರೇ ಮನ ಅರ್ಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ್ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿ ಜನ ನಾಮ ಸುಖ ತೇಸ ನಿಕಟ ನ ಕದೇ ದುಃಖ ಜೋ ಹರ ಹರ ಜ ಸುನೇಗ ಸಬ್ ಕೋ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಜ ಗಾಯೇಗ ಪರಮ ಪದ ಪಾಯೇ ಹಾ ಹುಆರಾ ಜೋ ಬಿದ್ದೇಗ ತಾ ಕೋ ಸಗಲ ಸಿದ್ಧೇಗ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಅರ್ಹಾವ್ ಸಂತ ಭಗತ್ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸ ರೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಶರಣ ಪರ ಹಾ ಜನ್ಮ ನ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾರ ಹಾರ

ಸ್ವಸ್ತಿ ಬಸ್ತರ್ ಕಪಾಟಂ ಜೆ ಜಾಣಸ ಬ್ರಹ್ಮಂ ಕರ್ಮಂ ಸಾಭೋಷ್ಟ ನಿಶ್ಚೌ ಕರ್ಮಂ ಕೌ ನಾನಕ ನೇಚೌ ತ್ಯಾವೇ ವೇಣ ಸದ್ಗುರ್ವಾಟ ನ ಪಾವೇ ಪೌಡಿ ಕಪ್ಪಡ ರೂಪ ಸುಭಾವಣಾ ಷಡ್ ದುನಿಯಾ ಅಂದರ್ ಜಾವಣಾ ಮಂದಾ ಚಂಗಾ ಆಪಣಾ ಆಪೇ ಹೀ ಕೀತಾ ಪಾವಣಾ ಹೋಮ ಕೀ ಮನ ಪಾವ ದೇ ਰਾਹੇ ਧੀੜੇ ਅੱਗੇ।